ಕಾಲುನ ನಂದನವನಹತ ದೂನಿ ಭಾವಲ್ಯ ಪಾಳ್ಯದ ಕಾಲುನ ನಂದನವನಹತ ಮುದ್ದಗ ಮುಡ್ದಗ ನಾ